ಆದ್ರೆ ತರಂಗ ಮೇ ಜೀವನಗೆ ಅವನೇ ಅದರ ಕಟವಿಲ್ಲ ಜೀವಿತ ದಿಹಬಲಾಗಿ ನಿನ್ನೆ ಕಮಾರಿ ವೆಹಸಾಯಿ ಎತ್ತೆ ವೆಹಸಕರ ಬವದನ ದನತ್ ಆದರೆ ದುಃಖ ಬವದನ ದನತ್ ಮಂಗ ಆದರೇಟ ಆದರೆ ಕರನ ಹೆಮಗೆ ಅನ್ನ ದಹಮಿ ತರಂಗ ವೆನ್ವೆಲ ದುರಕ ಗಿಯಾ ಗಿಯಾ ಮೈ ಮಂ ವಿವಾಹವೆಲ ಅವರದು ವಿಸ್ಸಗ್ಗತ ವೆದ್ದಿ ದಯಸಿಂದ ಕಿನ್ನನ ಲಭನೋಹು ಮಠ ವಡಾ ಹೇಳಿನ್ ಮೇ ಪುಂಚಿ ರಟೆ ಸತುಟಿನ್ ಕೊಹೇ ಹರಿ ಹಿಟಿಯೋತ್ ಮಠ ಅತಿ ವೆನಮು ಕುತ್ತೆಪ್ಪ ಆದರೆ ಮಹ ಪುದುಮ ಪುದ್ದುಮ ಅರ್ಥ ಕಥನ ಹಂಬವೇನ ನಿರ್ನಾಮಿಕಾಯಿ ನೊಂಬಟ ಮಾಲ್ಪಿ ಪುನದೇನ್ ಮಂಗ ಅಸಹ್ಯ ಬೇ ಅಕುರು ಪೆಹದಿಲಿವ ಲಸನ ಟೈಪ್ ಕರಲೇವನವನ ಪಹಸುವೆನ್ ಕಿಯವನ್ ಏಕ ಮಂಗಿತಾನೆ ಮಟ ದಾಕ್ವೆನ್ ಲಸನ ಆದರೆ ಅಕ್ಕಿಯಲ ಇದು ಮಠವನೇ ಎಕ್ಕಿನಿಕ್ವತ್ ಮಗೆ ಅರಗಾನೆ ನದು ಕಿಯವನ್ ಇವಾಗ ತಮ್ಮ ಈ ಲಂಗದೆ ಪಿಲಿವೆಲಟ ಮಗೆ ಲಂಗಟ ಅವ ಪಿಲಿವೆಲಟನೆ ಎನ್ನೆ ಎತ್ತುಕೊಟ ಪಣಿವಿಡ ಮಗೆ ಅರೋನತ್ ಅವಸಾನ ಹರಿಯದಿ ಏಕಟ ಮಠ ಸಮಾವೆನ್ನ ಕಾಲಯಟ ತೆಕ್ಕ ಹರಿಹಮಂಗ್ ಎಲಿಯಕ್ ನತು ಅದುರೇಮ ಅವಿದ ಅವಿದ ಹಿಟಪು ಮಠ ಹಂಬುನ ಪಿರುನು ಪುರ ಹಂದ ಮಠಮ ವಿತ್ರ ಕೆಲಿಯದನ್ನು ಆದರಣೀಯ ಪುರ ಹಂದ ಓವೇ ಓಯ ಆದರೆ ಗೆನ ಪುಂಚಿ ಅಕುರು ಹತ್ತಿರಟ ವೆನಕ ಅವರು ಪ್ಯಾಹೈದ ಹೀನ ಹೀನ ಮೂನತ್ ಮಂಗ್ ಹೀನ ಮೆವ್ವ ಒಬ್ಬ ತೀರುಂ ಕಲ ಹೀನ ಹೀನಮ ನಿಮ್ಮೆ ಕೇಳ ಇತಿಂಗ್ ಮನ್ನೋದನ್ನ ಕಾಲಕ್ಕೆ ಒಬ್ಬ ತವತ್ ಪೊಲವಾಗ ಕೊಯ್ಯಾಗತ್ತ ಇಲಿಯದೆನ್ನ ಏಕ ಕಲೆ ಸದಾ ಕಾಲ ಮಾಯ್ ಕಮಗ್ನೆ ಮಾಟಮ ವಿತರದ ಪೂರ ಹಂದ ಐತಿ ಪುರುದು ಅಂದ್ರ ಮಾಟ ಹುರುಯಿ ಒಬೆ ಅಲುತ್ ಅವಸನೆ ಮಹಾಪೊಲವಟ ಐತಿವೆ ಮಟ ನೋವು ತರ ಮೇಲೆ ಅಕ್ಕಾಯಿಟದೆನ್ನ ವೆಲ್ಲವಾಯ್ ನೆಲ ಪ್ರೇಮೆ ಪರಿತ್ಯಾಗಿ ಅಗ್ನೇದ ಗೀಪು ಆದರಣೀಯ ನಾಪಹು ಎನವನ ಮಂಗ್ ಕೆಮದಿ ಮತ್ತಕೆ ವತ್ನತಿ ಅತೀತಕ್ಕೆ ಹಿರವೆಲಾತಿಯನ ಮಗೆ ತಾತ್ತಡೆನ್ನಗೆ ಅನ್ನ ವೆಟಿಯದೆಯಾ